0: ಇದೇ ಗುಮು ಮಾಹೇಲಾದಾತೆ
1: ಹೋಶೆ
0: ಗುಮು ಮಾಹೇಲಾದಾತೆ ಹೋ ನಕವಾ ಗುಮು ಮಾಹೇಲಾದಾತೆ ಹೋ ನಕವಾ ತಿಚಾ ಗೋವಾಲಾ ಕೋಕಣ ತಕವಾ ಹೋ ತಿಚಾ ಗೋವಾಲಾ ಕೋಕಣ